0: ಆಕಾಶವಾಣಿ ಇಂಫಾಲ್ ಕೆಟ್ರಿಮಯುಂ ಚಿತ್ರಭಾನು ಪಾವು ಪಾಜರಿ ಅಹಾನ್ಬದ ಮರುಒಯ್ಬ ಪಾವು ಸೆಕ್ಯೂರಿಟಿ ಫೋರ್ಸ್ನ ಕಿಲೋಗ್ರಾಮ್ ಅಮ ಹೆನ್ಬಗೆ ಬ್ರೌನ್ ಸುಗರ್ ಫಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹೈರಿ ಮಾಲೆಂಗೆ ಹೊಂಗ್ಲಿಬ ಫಿವಮ್ ಅಸಿ ಥೆಂಗ್ನವದ ಬ್ರಿಕ್ಸ್ ಲೇಬಾಕ್ಸ್ನ ಅಚೌವ ದಾಯಿತ ಲೌರಿ ಅಮಸುಂ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಹೋಗಿಬ ಜೈ ಕುಂಠಾನಿಥೋ ಎಸಿದ ಮಿಯೋಯ್ಬಗೆ ಹಕ್ಕುಂಗೌನೊಬ ಕೇಸ್ ಲಾಕುನ್ ಹೆನ ಪೈಖತ್ಕ್ರೆ ರಾಜ್ಯ ಅಸಿಗೆ ಚಿಂಗ್ ಅಮಸುಂಗ್ ತಂಪಾಕಿ ಮಫಮಸಿಂದ ಆಯನ್ ಕಾಯ್ಬ ಪಾಮ್ದವ ಥೌದೋಸಿಂಗ್ ಥೋಕ್ತನಬಗಿದಮ ಸೆಕ್ಯೂರಿಟಿ ಫೋರ್ಸ್ಗೆ ಮೈಕೈರಿಗೆ ಮಖಾ ತಾನ ಏರಿಯಾ ಡಾಮಿನೇಷನ್ ಯಾವ್ನ ಲಕುಲಕ್ಪ ಯಾವ ಸಿಸಿಲ್ ಥರೋಂಗ್ಸಿಂಗ್ ಲಕುತ್ಲಿ ಮಣಿಪುರ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಪಾವ್ನ ಹಾಯ್ ಸೆಕ್ಯೂರಿಟಿ ಫೋರ್ಸ್ನ ಗರಾಂಗ್ ಅಮದಿ ಹೌಕಿಬ ನಿಂಥೌಕಾಬ ನುಮಿತ ತೊಂಗಾನ್ ತೊಂಗಾಂಬ ಮಫಮಸಿಂಗ್ದಗೆ ಬ್ರೌನ್ ಸುಗರ್ ಒಯ್ಗಿನಿ ಚಿಂಗ್ನಬ ಪೊಲಮ್ಸಿಂಗ್ ಫಾಗತ್ ಪಂಗಂಖ್ರೆ ಪಾವ್ ಅದನ ಮಖಾ ತಾನ ಹಾಯ್ ಗರಾಂಗ್ ಥೌಬಾಲ್ ಜಿಲ್ಲಾಗೆ ಲೀಲೋಂಗ್ ಸಂಬ್ರೂಥೋಂಗ್ ಏರಿಯಾದಗೆ ನುಪಿ ಅಮ ಯಾವ್ನ ಮಿಯೋಯ್ ಅಹುಂ ಬ್ರೌನ್ ಸುಗರ್ ಒಯ್ಗಿನಿ ಚಿನ್ನಬ ಚೌರಾವ್ನ ಗ್ರಾಮ್ ಮರ್ಫು ರೊಮ್ಲುಂಬ ಪೊಲಮ್ಸಿಂಗ್ ಲುನೆನ್ನ ಫಾಗತ್ಕಿ ಪೊಲಮ್ಸಿಂಗ್ ಅದು ಸಾಪೋನ್ ಕೇಬ್ ಅನಿದ ಹಾಪ್ನ ಪುರಂಬನಿ ಹೌಕಿಬ ನಿಂಥೌಕಾಬ ನಿಮಿತ್ತ ಇಂಫಾಲ್ ಈಸ್ಟ್ ಜಿಲ್ಲಾಗಿ ಪೊರಂಪಾರ್ ಪೊಲೀಸ್ ಸ್ಟೇಷನ್ನ ಕೋನ್ಬ ಮಿನಿಥೋಂಗ್ ಏರಿಯಾದಗೆ ಮಿಯೋಯ್ ಅಮ ಬ್ರೌನ್ ಸುಗರ್ ಒಯ್ಗಿನಿ ಚಿನ್ನಬ ಕಿಲೋಗ್ರಾಮ್ ಅಮ ರೊಮ್ಲುಂಬ ಪೊಲಮ್ಸಿಂಗ್ ಫಾಗತ್ಕಿ ಮಿಯೋಯ್ ಅದು ಬಿಷ್ಣುಪುರ್ ಜಿಲ್ಲಾಗಿ ಕ್ವಾಕ್ಟಾದಗಿನಿ ಹೌಸಿನ ಇಂಫಾಲ್ ಈಸ್ಟ್ ಜಿಲ್ಲಾಗಿ ಮಂತ್ರಿಪುರ್ಕಿದ ಲೈಬನಿ ಹೈರಿ ಅಮರೊಮ್ದ ನುಮಿತ್ ಅಸಿಮಕ್ತದ ಮಣಿಪುರ್ ಪೊಲೀಸ್ನ ಸೆರೋಪಾಗಿ ಆಕ್ಟಿವ್ ಕಾಡರ್ ಅಮ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಮಯಾಂಗ್ ಇಂಫಾಲ್ದಗೆ ಫಾಕಿ ಮಿಯೋ ಎಸಿ ಮೊರೆ ಬಜಾರ್ ವಾರ್ಡ್ ನಂಬರ್ 8ಗಿನಿ ಮಿಯೋ ಎಸಿ ಮಿಚ ಮಿಯಾಂದಗೆ ನಮ್ದುನ ಸೆಲ್ ಕೊಂಗುಪದ ಚೆನ್ನಬನಿ ಹೈರಿ ಸ್ಟೇಟ್ ಮಾಡೆಲ್ ಡಿಸ್ಟ್ರಿಕ್ಟ್ ಇಂಫಾಲ್ ವೆಸ್ಟ್ ಹೌದೋಪುಗೆ ಥರಮ್ ಅಮಂಗಸಿ ಇಂಫಾಲ್ಗೆ ಕ್ಲಾಸಿಕ್ ಗ್ರ್ಯಾಂಡೆಡ್ ಪಾಂಗ್ತೊಕ್ಲಗನಿ ಥರಮ್ ಅಸಿ ಮಣಿಪುರ್ ಸರ್ಕಾರಗೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಮಸುಂಗ್ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾನ ಪೂರ್ಣ ಶಿನ್ಬನಿ ಥರಮ್ ಅಸಿದ ಎನ್ಎಚ್ಎಗೆ ಸಿಇಒ ಡಾಕ್ಟರ್ ಸುನಿಲ್ ಕುಮಾರ್ ಬನ್ವಾಲ್ ಯಾವ್ನ ಮಣಿಪುರ್ ಸರ್ಕಾರಗೆ ಹಕ್ಸಲ್ ಅಮಸುಂಗ್ ಗ್ಯಾಫ ಹಿಂಬಾಲ್ಗೆ ಕಮಿಷನರ್ ಸುಮನ್ ಸಿಂಗ್ ಯಾವ್ನ ಬೇಬಾ ಅಸಿಗೆ ಮುಕೋಕ್ ತೊಂಬ ಲುಚಿಂಬ ಸಿಂಗ್ ಸರುಕ್ ಯಾಗನಿ ಥರಮ್ ಅಸಿಗೆ ಮನುಂಗ್ ಚನ್ನ ಮಾಡೆಲ್ ಡಿಸ್ಟ್ರಿಕ್ಟ್ ವರ್ಕ್ಶಾಪ್ ಅಮಸು ಪಾಂಗ್ತೊಕ್ಕನಿ ಚಾಂಡೆಲ್ ಜಿಲ್ಲಾದ ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ ಡೇ ಪಾಂಗ್ತೊಪ್ಪಲುನೆನ್ನ ಪಾಕ್ ಸನ್ ಉ ಥಾಬಗೆ ಥರಮ್ ಅಮಂಗರಾಂಗ್ ಪಾಂಗ್ತೊಕ್ರೆ ಥರಮ್ ಅದು ಚಾಂಡೆಲ್ ಡಿಸ್ಟ್ರಿಕ್ಟ್ ಒಲಿಂಪಿಯಾಡ್ ಅಸೋಸಿಯೇಷನ್ ಅಸಿನ ಜಿಲ್ಲಾ ಅಸಿಗೆ ಜಿಯೊಂಟ್ಲಾಂಗ್ ವಿಲೇಜ್ ಫುಟ್ಬಾಲ್ ಗ್ರೌಂಡ್ನ ಪಾಂಗ್ತೊಕ್ಕಿಬನಿ ಥರಮ್ದುದ ಎಂಎಲ್ಎ ಎಸ್ ಎಸ್ ಒಲಿಸ್ ಯಾವ್ನ ಸರ್ಕಾರಗೆ ತೊಂಗಾನ್ ತೊಂಬ ವಿಭಾಗ್ ಸಿಂಗ್ ಮಕೋಕ್ ತುಂಬ ಆಫೀಸರ್ ಸಿಂಗ್ ಸರುಕ್ ಯಾಕಿ ಕನ್ಸೂಮರ್ ಸಿಂಗ್ನ ಚಾಕ್ಥೋಂಗ್ ಗ್ಯಾಸ್ ಸಿಂಗ್ ಮತ್ತು ಕುರಮ್ನ ಸಿನಗನಿ ಅಮದಿ ಮಷಿನ್ ಅಥೋಲಕ್ಪ ಯಾವ ಕುದೊಂಗ್ ಥಿಬಸಿಂಗ್ ಆಗ್ತೊಂಬಗ್ ಮತ್ತಾಂಗ್ದ ಆಲ್ ಗ್ಯಾಸ್ ಕೇರ್ ಏಜೆನ್ಸಿ ಮಣಿಪುರ್ ಸ್ಟೇಟ್ ಅನೌಬ ಮಯೋಲ್ ವಿಎಲ್ಎಫ್ ಅಮಸುಂಗ್ ಯಾಂಬ್ಯಾಮ್ ಲಮ್ಚಿಂಗ್ ಮೈರಾ ವಿಎಲ್ಎಫ್ನ ಪುನಃ ಸಿಂಧು ನೋಮು ಒಯ್ಬ ಮಿಯಾಂಬು ಖಂಗನಬಗೆ ಥರಮ್ ಅಮಂಗರಾಂಗ್ ಪಾಂಗ್ತೊಕ್ರೆ ಇಂಫಾಲ್ ಈಸ್ಟ್ ಜಿಲ್ಲಾಗೆ ಯಾರಿಪೋಕ್ ಯಾಂಬ್ಯಾಮ್ ಲಾಯ್ ಲಂಪಾ ಕಮ್ಯುನಿಟಿ ಹಾಲ್ದ ಪಾಂಗ್ತೊಕಿಬ ಥರಮ್ ಅದುದ ಚಾಕ್ಥೋಂಗ್ ಗ್ಯಾಸ್ ಸಿನ್ನಬ ಅಮದಿ ಮದು ಸಿನ್ನಬದ ಚೆಕ್ಸಿನಿಂದಬದಗೆ ಥೋಪ ಯಾವ ಕುದೊಂಗ್ ಥಿಬಸಿಂಗ್ದಗೆ ಆಗ್ತೊಂಬಗೆ ಮತ್ತಾಂಗ್ದ ಒಪ್ಪಂ ಕಯಾ ಪುಂಗ್ದೊಕ್ಕಿ ಹುಂಪು ಮಂಗ ಸುಬ ಸರ್ ಚೌರ್ಚಾನ್ ಸಿಂಗ್ KCSICBE ಮೆಮೋರಿಯಲ್ ಫುಟ್ಬಾಲ್ ಟೂರ್ನಮೆಂಟ್ ಲಿಸಿಂಗನಿ 96 ಫೈನಲ್ ಮ್ಯಾಚ್ ಅಸಿ ಇಂಫಾಲ್ಗೆ ಮಪಾಲ್ ಕಾಂಗ್ ಜೈಪುಂಗ್ದ ಸನರಗನಿ ಆಲ್ ಮಣಿಪುರ್ ಫುಟ್ಬಾಲ್ ಅಸೋಸಿಯೇಷನ್ ಅಸಿನ ಚತರಪ್ಪ ಟೂರ್ನಮೆಂಟ್ ಅಸಿಗೆ ಫೈನಲ್ದ ಎಂ ಖಾಬಂಗ ಉಟ್ಲೋ ಎಫ್ಸಿಗೆ ಸನಗನಿ ಲೋಶಿಮಿಗೆ ಥರಮ್ದ ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮ್ಚಾನ್ ಸಿಂಗ್ ಉಪಮುಖ್ಯಮಂತ್ರಿ ಲೋಸಿ ಡಿಕೋನ ಚಿಂಗ್ಬ ಸರುಕ್ ಯಾಗನಿ ಪಾವ್ಗೆ ಮರ್ಥನ ಅಟೆಂಬ ಬ್ರೇಕ್ ಅಮ
1: ಐದಿ ಫಂಗೆ
2: ಐಸು ಫಂಗೆ
3: ಓ ಐಸು ಫಂಗೆ
2: ಕೈನು ಐದಿ ಫಂಗ್ರಿ
1: ಫಂಗ್ರಿ
2: ಫಂಗ್ರಿ ಕರಿನ ಫಂಗ್ರಿವೋ ನೋಯ್ನ ಫಂಗೆ ಹಾಯ್ದು
1: ಕೊಯ್ನ ಫಂಗೆ ಐದಿನೆ ಎಸ್ ಐ ಆರ್ ಗೆ ಇನ್ಯುಮಿರೇಷನ್ ಫಾರ್ಮ್ ನೇ
2: ಓ ಅದು ಒಯ್ರೆ ಇನ್ಯುಮಿರೇಷನ್ ಫಾರ್ಮ್ ದಿ ಐಸು ಫಂಗೆ ನಾ
1: ಹಾಯ್
4: ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಗೆ ಇನ್ಯುಮಿರೇಷನ್ ಫಾರ್ಮ್ ಫಂಗ್ರಬದಿ ಗಸಿಮಗ್ ಅದೊಂಗಿ ಬಿಯಲೋಗ ತನಬಿಯು ನಟ್ರಗ 1950 ದ ಕಾಲ್ ತೌಬಿಯು ಡಿಸ್ಟ್ರಿಕ್ಟ್ ಹೆಲ್ತ್ ಡೆಸ್ಕ್ ತಸು ತನಬಿಬ ಯಾಗನಿ ECI ನೆಟ್ ಹೈಬ ಮೊಬೈಲ್ ಆಪ್ ಸಿಜನರಗ ಫಾರ್ಮ್ ಡೌನ್ಲೋಡ್ ತೌಬಿಯು ನಟ್ರಗ ಬಿಎಲ್ಓಗ ವರಿ ಸಾನನಬ ಕಾಲ್ ಬುಕ್ ತೌಬಸು ಯಾಗನಿ
1: ಬಿಎಲ್ಓದ ಫಾರ್ಮ್ ಪಿಸಿಂದ್ರಬದಿ ಡ್ರಾಪ್ ವೋಟರ್ ಲಿಸ್ಟ್ ದ ಮಿಂಗ್ ಯಾವ್ರಕ್ಲೋಯ್ ಜೂನ್ಗೆ ತಾರೀಕು 9 ಫಾವ್ಬಗಿ ಮನುಂಗ್ದ ಸೋಯ್ದನ ಫಾರ್ಮ್ ಪಿಸಿಂದಿಯು
4: ಐ ಎಂ ಇನ್ ಪೌಜೆನ್ ಜರಿಬ ಚೀಫ್ ಎಲೆಕ್ಟೊರಲ್ ಆಫೀಸರ್ ಮಣಿಪುರ್
5: ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೊಲಜಿ ರಿಮ್ಸ್ ಇಂಫಾಲ್ನ ಬ್ರೆಸ್ಟ್ ಅಮಸುಂಗ್ ಲಂಗ್ ಕ್ಯಾನ್ಸರ್ನ ನಾರಬ ಪೇಷಂಟ್ ಸಿಂಗಿದಮಕ್ತ ಫ್ರೀ ಮೊಲಿಕ್ಯುಲರ್ ಟೆಸ್ಟ್ ಗೆ ಕುದೊಂಚಾವ ಪಿಜರಿ ಹೈರಿಬ ಟೆಸ್ಟ್ ಅದುದಿ ಬ್ರೆಸ್ಟ್ ಕ್ಯಾನ್ಸರ್ ಗಿನ ERPR HER2 ನೋಯ್ ಅಮಸುಂಗ್ KI-67 ಲಂಗ್ ಕ್ಯಾನ್ಸರ್ ಗಿನ EGFR ಮ್ಯೂಟೇಷನ್ ಟೆಸ್ಟ್ ಅಮಸುಂಗ್ ALK ROS1 PDL1 IIC ಟೆಸ್ಟ್ ಟೆಸ್ಟ್ ಅಸಿಗೆ ಮತೆಯನ್ನ ಕ್ಯಾನ್ಸರ್ ಲಯಂಬದ ಅಮಸುಂಗ್ ಟಾರ್ಗೆಟೆಡ್ ಥೆರಪಿದ ಯಾವನ ಮತೆಯಂಗ್ ಒಯ್ಗನೆ ಅಕುಪ ಮರೋಲ್ಗಿದಮಕ್ ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೊಲಜಿ ರಿಮ್ಸ್

0: ಆಕಾಶವಾಣಿ ಇಂಫಾಲ್ದಗಿ ಪಾವು ತಾವೀರಿ. ನಾರ್ಕೋ ಕೋರ್ಡಿನೇಷನ್ ಸೆಂಟರ್ಗೆ ತರ ಶುಭ ಅಪನ್ಮ ಮಿಫಮ್ ಲಾಗ್ಲಿ ಇರಾಯ್ ನಿಮಿತ್ತ ಗೃಹಮಂತ್ರಿ ಅಮಿತ್ ಶಾನ ಸಭಾಪತಿ ಒಯ್ದನ ಪಂಗ್ತೋಕ್ಲಗನಿ. ಗೃಹ ಮಂತ್ರಾಲಯ ಮತ್ತುಂಗಿನ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎನ್ಸಿಬಿನ ಸಿಂಧುನ ನ್ಯೂ ದಿಲ್ಲಿದ ಪಂಗ್ತೋಕದವ ಮಿಫಮ್ ಅಸಿದ ಕೇಂದ್ರಗೆ ತುಂಗಾನ್ ತುಂಗಾನ್ವ ಮಂತ್ರಾಲಯಸಿಂಗ್ ಮ್ಯೂಟ್ ಸಿಂಗ್ ಯೌನ ರಾಜ್ಯ ಸರ್ಕಾರ ಅಮದಿ ಡ್ರಗ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಸಿಂಗ್ ಮ್ಯೂಟ್ ಸಿಂಗ್ ಸರು ಯಾದುನ ಡ್ರಗ್ ಕಾರ್ಬಾರ್ ತೊಗ ಥಿಂಗ್ನಮ ಪೈಖತ್ಲಿಬ ಥೌರಾಂಗ್ಸಿಂಗ್ ಕುಮ್ನ ಯಂಗ್ ಸಿನ್ಗನಿ ಹಾಯಿರಿ. ಥರಮಲ್ದ ಗೃಹಮಂತ್ರಿ ಅಮಿತ್ ಶಾನ ಇಂಗ್ ಲಿಸಿಂಗನಿ ಕುಂತರುಕ್ತಗಿ ಲಿಸಿಂಗನಿ ಕುಮಾಪನ್ ಫಾವುಗಿ ವಿಜನ್ ಡಾಕ್ಯುಮೆಂಟ್ಸ್ ಆನ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಫೋಂಗನಿ. ಡ್ರಗ್ ಲಲೋನ್ಬ ಥಿಂಗ್ನಬ ಹೋನಬಗಿ ಮಥಕ್ತ ಡ್ರಗ್ ಸಿಡಿನಬ ಹಂತ ಹನಬ ಥೌರಾಂಗ್ ಕಯಾ ಡಾಕ್ಯುಮೆಂಟ್ ನಶಿದ ಯಾವುರಿ. ಸಿಂ ಕಾರ್ಪುಲಾ ನಶಿ ನಬಗಿ ಮಾಯುಕ್ತ ಪ್ಯಾಕೆಟ್ ಥೌರಾಂಗ್ಸ್ಗೆ ಮತಾನ ನಂಗಸಿ ಕೇಂದ್ರ ಕಮ್ಯುನಿಕೇಷನ್ ರಾಜ್ಯ ಮಂತ್ರಿ ಡಾಕ್ಟರ್ ಚಂದ್ರಶೇಖರ್ ಪೇಮಾ ಸಾನಿನ ಯಂಗ್ ಸಿನ್ಖ್ರೆ. ಶ್ರೀ ಚಂದ್ರಶೇಖರ್ ಹಾಯ್ ಸಿಂ ಕಾಲಾ ನಶಿ ನಬನ ಥೋಲಕ್ವ ಪಾಮದಬ ಥದೋಸಿಂಗ್ ಸಿಂಗ್ನಬಗಿದಮಕ್ತ ಪ್ಯಾಕೆಟ್ಪ ಥೌರಾಂಗ್ಸ್ಗೆ ಮನುಂಗ್ ಸನ್ನ ಮಿಯಾಮದ ಹಿರಮಸ್ಗೆ ಮತಾಂಗ್ದ ಭಾಪ್ ತಾನ್ಬ ಹಾಯ್ಬಸಿ ಯಾಮ್ನಮಕ್ ತಂಗಾಯ್ ಫದೆ. ಹೌಜಿಕ್ ಸಾನಬಗಿ ಪಾವ್ ಖೇತ್ರಿ ಮಯೋಮ್ ಪ್ರೇಮ್ ಚಾಂದಗಿ.
1: ಆಲ್ ಮಣಿಪುರ್ ಫುಟ್ಬಾಲ್ ಅಸೋಸಿಯೇಷನ್ ಅಂಫಾನ್ ಅಸೆನ್ಬ ಹುಮಾ ಸುಬ ಸಾರಸುರುಚಾಂದ್ ಸಿಂಗ್ KCSICBE ಮೆಮೋರಿಯಲ್ ಫುಟ್ಬಾಲ್ ಟೂರ್ನಾಮೆಂಟ್ ಲಿಸಿಂಗನಿ ಕುರ್ಮಾ ಕುಂತರುಕಿ ಚಾಂಪಿಯನ್ ಅನ್ನೋ ಇಮಾಗಿ ಮಂಗಾಲ್ ಏಮ್ ಖಾಬಂ ನಮಖಾಯ್ನ ಒಯ್ಕ್ರೆ. ಗಸಿ ಇಂಫಾಲ್ ಲಂಪಾಲ್ ಕಾಂಜಂ ಮುರು ಹನಕಿಬ ಫೈನಲ್ ಮ್ಯಾಚ್ ದ ಅಪಿಬ ಮತಂದ ಪಾಂಜಲ್ ಅಮಮಂ ಚನದುನ ದ್ರೋ ಒಯ್ಬದಗಿ ಪೆನಾಲ್ಟಿ ಕೌನಬದ ಏಮ್ ಖಾಬಂನ ಉಲೌ ಎಫ್ಸಿಬು ಪಾಂಜಲ್ ಮಂಗ ಅಹುಮ್ದ ಮಠಿವ ಪಿದುನ ಚಾಂಪಿಯನ್ ಒಯ್ಕಿಬನಿ. ಫಿಫಾ ವರ್ಲ್ಡ್ ಕಪ್ ಲಿಸಿಂಗನಿ ಕುಂತರುಕಿ ಗಸಿ ಅಹಿಂಗ್ ನುಯಾಯ್ ಮತುಂಗ್ ಪುಂಗ್ ಟ್ರೈಂಟಿ ಮಖಾಯ್ ತಾಬ ಮತಂದ ಗ್ರೂಪ್ ಬಿಗಿ ಗ್ರೂಪ್ ಬಿಗಿ ಮ್ಯಾಚ್ ಅಮದ ಸ್ವಿಜರ್ಲೆಂಡ್ ಅಮದಿ ಕೆನಡಾ ಸಾನರಗನಿ. ಗ್ರೂಪ್ ಅಸಿಗಿ ಅತೋಪ ಮ್ಯಾಚ್ ಅಮದ ಪುಂಫಮ್ ಅಸಿಮುಕ್ತದ ಬೋಸ್ನಿಯಾ ಅಂಡ್ ಹರ್ಜಗೋವಿನಾ ಅಮದಿ ಕಟಾರ್ ಲಂಬಾ ಟೌನಗನಿ. ಹಯಂಗ್ ಅಯುಕಿ ಪುಂಗ್ ಅಹು ಮಖಾಯ್ ತಾಬ ಮತಂದ ಗ್ರೂಪ್ ಸಿಗಿ ಮ್ಯಾಚ್ ಸಿಂಗ್ದ ಮೊರೊಕೋ ಅಮದಿ ಹೈಟಿ ಯುನೆನ ಬ್ರೆಜಿಲ್ ಅಮದಿ ಸ್ಕಾಟ್ಲೆಂಡ್ ಸಾನಗನಿ. ಅಯುಕಿ ಪುಂಗ್ ತರು ಮುಖಾಯ್ ತಾಬ ಮತಂದ ಗ್ರೂಪ್ ಎಗಿ ಮ್ಯಾಚ್ ಸಿಂಗ್ದ ಸೌತ್ ಆಫ್ರಿಕಾ ಅಮದಿ ಸೌತ್ ಕೊರಿಯಾ ಯುನೆನ ಚೆಕಿಯಾ ಅಮದಿ ಮೆಕ್ಸಿಕೋ ಸಾನಗನಿ. ಯಾ ಸ್ಕೂಲ್ ಕಾಂಕುನ ಸಿನ್ಬ ಅನಿ ಶುಭ ಲೇತ್ ಚುಂಖಾಮ್ ನೊಯೋನ್ ಚಾನ್ ಸಿಂಗ್ ಅಂಡ್ ಇವಿಯಮ ದೇವಿ ಲೀಗ್ ಕಮ್ ನಾಕ್ ಔಟ್ ಕಾಂ ಟೂರ್ನಾಮೆಂಟ್ ಲಿಸಿಂಗನಿ ಕುಂತರುಕಿ ಗಸಿ ಸನಕಿಬ ಮ್ಯಾಚ್ ದ ಕ್ಲಾಸಾನ ಯಾ ಸ್ಕೂಲ್ ಬು ಪಾಂಜಲ್ ಕುನಿಥೋಯ್ ತರ ಮರಿದ ಮೈತಿವ ಪೀಖ್ರೆ. ಇಂಫಾಲ್ ಈಸ್ಟ್ ಅಪುನ್ಬ ಫುಟ್ಬಾಲ್ ಕ್ಲಬ್ ನ ಸಿನ್ಬ PRYA ಫೌಂಡರ್ಸ್ ಫುಟ್ಬಾಲ್ ಟೂರ್ನಾಮೆಂಟ್ ಲಿಸಿಂಗನಿ ಕುಂತರುಕಿ ಗಸಿ ಸನಗದಬ ಮ್ಯಾಚ್ ದ PRYA ಅಮದಿ SAK ಅನಿಗಿ ಸನಗದಬ ಮ್ಯಾಚ್ ಅದು ಟೀಮ್ SAK ಲಾಗ್ತವನ ಸನಖಿದ್ರೆ ಹಾರಿ. ಮರಿ ಶುಭ MNCA ಮೆನ್ಸ್ ಅಂಡರ್ 19 ಒನ್ ಡೇ ಟ್ರೋಫಿ ಲಿಸಿಂಗನಿ ಕುರ್ಮಾ ಕುಂತರುಕಿ ಗಸಿ ಸನಖಿಬ ಸೆಮಿಫೈನಲ್ ಮ್ಯಾಚ್ ದ RCA ಲಿಲೋಂಗ್ನ PTRC ಪಾಚೋಯ್ ಪಾರ್ಟ್ 4 ಬು ವಿಕೆಟ್ ತರೆತ್ತ ಮೈತಿವ ಪೀಖ್ರೆ ಗೋರಾನಿ.
0: ಹೌಜಿಕ್ ಅರೋಯ್ಬದ ಮರೋಯ್ಬ ಪಾವು ಅಮುಹನ ಮುಖ್ಯಮಂತ್ರಿ ಯುನಾಮ್ ಖೇಮ್ಸಾನ ಹಾಯಿರಿ ಲೌಮಿ ಸಿಂಗ್ ಮಪಾಂಗ ಕಲ್ಲಂದೋನ ರಾಜ್ಯ ಅಸಿ ಖುಂಗಂಗ್ ಸಿಂಗ್ ಸಾಖೋಟ್ಹನಬ ಸರ್ಕಾರ ಅರ್ಶನ ಚಪ್ಚಾನ ಲೇಪ್ಲಿ. ರಾಜ್ಯ ಸರ್ಕಾರ IPR ಸೆಕ್ರೆಟರಿ ಹುಂಗ್ಯೋ ವಾರ್ಸಂಗ್ನ ಹಾಯಿರಿ ಉಂಖರಬಗಿ ಫಿವಂ ಲೈರಿಬ ಮಣಿಪುರದ ಸೋಷಿಯಲ್ ಮೀಡಿಯಾ ಕುಥಾಂಗ್ ಅರಾನ ಪಾವುಸಿಂಗ್ ಸಂದೋಪ ಥಿಂಗ್ನ ಹೋನಬಗಿ ತಂಗಾಯಿ ಫದಬ ಲೈ. ಇಂಫಾಲ್ ವೆಸ್ಟ್ ಜಿಲ್ಲಾಬ ರಾಜ್ಯ ಅಸ್ಗೆ ಮೊದಲ ಡಿಸ್ಟ್ರಿಕ್ಟ್ ಅಮ ಒಯ್ನ ಸೆಂಗೋನಬಗಿ ಥಬಂಗ್ ಅಸಿದಗಿ ಇಂಫಾಲ್ದ ಹೌಕ್ರೆ. ನ್ಯಾಷನಲ್ ಹೈವೇ ಕುಂತ್ರಾತ್ರ ಇಂಫಾಲ್ ಜಿಲ್ಲಾ ಲಂಬಿಗೆ ಸಿವಿಲೋಂಗ್ ಅಮಸುಂಗ್ ಕೈಮಾಗಿ ಮರಕ್ತ ಲಂಬಿ ನಿಂಖಾಯ್ಬದಗಿ ಸಥೋಕ್ ಸಚಿನ್ದ ಸೌನ್ ಅಪನ್ಬ ಥೋಕ್ಲೆ ಅಮಸುಂಗ್ ನಾರ್ಕೋ ಕೋರ್ಡಿನೇಷನ್ ಸೆಂಟರ್ ತರ ಸುಬ ಅಪುನ್ಮ ಮಿಫಮ್ ಲಾಗ್ಲಿಬ ಇರಾಯ್ ನಿಮಿತ್ತ ಗೃಹಮಂತ್ರಿ ಅಮಿತ್ ಶಾನ ಸಭಾಪತಿ ಒಯ್ದನ ಪಂಗ್ತೋಕ್ಲಗನಿ ಪಾವುಲೊಯ್ಜರಿ.
2: ಆಕಾಶವಾಣಿ ಚುರ್ಚಾಂದ್ಪುರ್ FM ಮೆಗಾ ಜಾಲೆ ಖಾತ್ ಪೋಯಿಂದ ಪನಂ ಕಿ ಪುವಾಂಗ್ ಖಿಯಾ ಅಹಿ ದಾಕ್ಸ ಗಿ ಮಿನಿಟ್ ಸೋಮ್ ಲಿಲಿಂಗ ಅಪೆಲ್ ತಾಕ್ ತು ಕಿತನಿನ್ ಮೆಲೋಡೀಸ್ ಆಫ್ ಅದರ್ ನೋಟ್ ಈಸ್ ಹುನ್ಸೆ ತಹುನ ಸ್ಟೇಟ್ ದಂಗ ಕಿಪನ ಹೊಸ್ಜನಿ ಹೊಸ್ನಿ ಲೆ ಅಲೋಮ್ ತೇನ್ ಅಸಕೋ ಸುಮಿ ಫನ್ನಲಾ ಕಿಲೋಮ್ ತಕ್ ನೈ ಇನ ಇನ ನಿ ಸುಮ್ ದಿ